0: ಸೋಕುಡು.
1: ಮೇರಾ ರುತ್ಬಾ ಹೈ ಮೇರಾ ಸಿಗ್ನೇಚರ್, ಮೇರಾ ಜಜ್ಬಾ ಹೈ ಮೇರಾ ಸಿಗ್ನೇಚರ್, ಬೇಬಾಕ್ ಹೈ ಮೇರಾ ಸಿಗ್ನೇಚರ್. ಸಿಗ್ನೇಚರ್ ಫೈನೆಸ್ಟ್ ಸಿಲ್ವರ್ ಇಲೈಚಿ, ಅ ಪ್ರೀಮಿಯಂ ಪ್ರಾಡಕ್ಟ್ ಫ್ರಮ್ ದಿಲ್ಬಾಗ್ ಗ್ರೂಪ್.
2: ಔರ್ ಭೈ ಕಹಾಂ ಗಏ ಥೇ ಘೂಮ್ನೆ?
3: ಜಿಕೆ ಮ್ಯಾಕ್ಸ್.
4: ವೈಸೆ ರೋಹನ್, ಪಢಾಯಿ ಮೇ ಕೈಸಾ ಹೈ?
3: ಜಿಕೆ ಮ್ಯಾಕ್ಸ್. ಬೆಸ್ಟ್ ಪುಟ್ಟಿ?
4: ಜಿಕೆ ವಾಲ್ ಮ್ಯಾಕ್ಸ್.
3: ಬೆಸ್ಟ್ ಪೇಂಟ್?
4: ಜಿಕೆ ಮ್ಯಾಕ್ಸ್.
3: ಬಾಕಿ ಸಬ್ ಸವಾಲೋ ಕಾ ಪತಾ ನಹೀ, ಲೇಕಿನ್ ಮೋಸ್ಟ್ ಬ್ಯೂಟಿಫುಲ್ ವಾಲ್ಸ್ ಕೇ ಲಿಯೇ ಸಿರ್ಫ್ ಜಿಕೆ ಮ್ಯಾಕ್ಸ್ ಪೇಂಟ್ಸ್. ಜಿಕೆ ಮ್ಯಾಕ್ಸ್, ಜಿಕೆ ಮ್ಯಾಕ್ಸ್ ಪೇಂಟ್ಸ್, ಖುಷಿಯೋ ಕೇ ರಂಗ್.
5: No matter what your day throws at you, stay in the spa state of mind with the Kohler Spa at home.
6: Shabam!
7: Ek to ek.
8: Ishram.